ತಿರುಗಿಟ್ಟದಾಗ ತಿರುಗಿಟ್ಟದಾಗ ತಿನ್ನಾಗಿನ್ನ ದಾತಿ ದಾಗ ತಿನ್ನಾಗಿನ್ನ ತಿರುಗಿಟ್ಟದಾಗ ತಿರುಗಿಟ್ಟದಾಗ ತಿನ್ನಾಗಿನ್ನ ದಾತಿ ದಾಗ ತಿನ್ನಾಗಿನ್ನ ತಿರುಗಿಟ್ಟದಾಗ ತಿರುಗಿಟ್ಟದಾಗ ತಿನ್ನಾಗಿನ್ನ ದಾತಿ ದಾತಿ ದಾಗ ತಿನ್ನಾಗಿನ್ನ ತಿರುಗಿಟ್ಟದಾಗ ತಿರುಗಿಟ್ಟದಾಗ ತಿನ್ನಾಗಿ

ಲಗ್ವಾ ಆ ಗಣದಾಗ ದಿನ ಕತ ಕತ ಕತ ದಿನದಾಗ ತಕಟ ದಿನ ಗಣದಾಗ ದಿನ ಗಣ ತಕಟ ತಕಟ ದಿನ ಗಣದಾಗ ದಿನ ಗಣದ ಕತದ ಕತದ ಗಣದಾಗ ದಿನ ಕತ ಕತ ದಿನದಾಗ ತಕಟ ದಿನ ಗಣದಾಗ ದಿನ ಗಣ ತಕಟ ತಕಟ ದಿನ ಗಣದಾಗ ದಿನ ಗಣದ ಕತದ ಕತದ ಕತದ ಗಣದಾಗ ದಿನ ಕತ ಕತ ದಿನದಾಗ ತಕಟ ದಿನ ಗಣದಾಗ ದಿನ ಗಣ ತಕಟ ತಕಟ ದಿನ ಗಣದಾಗ ದಿನ ಕತದ ಕತದ ಕತದ ಗಣದಾಗ ದಿನ ಕತ ಕತ ದಿನದಾಗ ತಕಟ ದಿನ ಗಣದ